0: ಮ್ಯಾವ್ರಿ ದನ ಮ್ಯಾವ ಆಕ್ಯ
1: ಹೌದು ಮ್ಯಾವ್ರಿ
0: ಮ್ಯಾವ್ರಿ ಇಂಕೇ ಕೊತಾರ ಪೋನ್ ಮೈಯ
1: ಮೈ ಕಪಾಯ
0: ಕೊನ ಮ್ಯಾವ್ರಿ ಮೈ ಕಪಾಯ ಕ ಆ ತೇಸಿ ಸಿರ ಕೆ ಕ ಆಂಗೈ ಕೊನಾಂಗ ಕೊನಾಂಗ ನ ಯನ ಪೋತೋ ನಿ ಯಾಂಗ ಯು ಎಸ್ ಪಿ ಅಂತೆ ತೆ ತೆ ನಿ ಕಿರಿ ಪಾಸ್ ಇಪು ಕೆನ್ ತೆರಿ ರಿ ಕೆ ಐ
1: ಆ ಕೆರಿ ಗಿ ದೋ ರೈ ಯ ಮನ್ ಮೇ
0: ಐಯ ಆ ಯೋ ಕ ಆಂಗೈ ಇರಾವ ಮೈ ಸೆನ್ Tereire y no en USB.
1: Ah,
0: no, pero no es que no puedo decir que no
1: hay.
0: Ayah, kau nak dengar apa? Mei yang nampak pekak pekak kan di tan tempat ini mewah ke? Kau nak titik roy mei kan yang rona kau mei kan aku kata titik roy ya ke? Ya kau buat awal kita tak kata titik roy nak kau yang menteri mewah ke? Oh, ibu si ono awal kita menteri semangkai ya po roy tiawa ono awa yang nara mewah ke? Nampu semayang kan aku penyen telepon, imain kau penyen kau kan apa? Anak rungurung respons nara mewah ke? Tiu USB. Mauri, tadi mau apa?
2: Mauri.
0: Mauri, ingat aku telepon Maya.
2: Iya, sorry.
0: Ayah, wahyu, tetes siraki, konangan ayah napa tu niangu te USB, ibu kena nau penting teri diri kayu, teteh teteh ni kiri pas.
2: Iya,
0: napa tu ni kayu? Iya, ni kan nongare, napa tu niangu akhirnya
2: kuana
0: dah ya? Iya, wahyu, napa angkanya tau wana?